0: ಹೊರಕ್ಕೆ ಜೋಸನ ಅವಂಬಾಂದಿಯ ಮೈರಾದರ್ಗೆ ಜಮೀನ್ಮಿಯೇ ತರ ಮೈರಾದರ್ಗೆ ಸರಮಿಯಾಂದಿಯ ಜೋಸನ
1: ಜರ ಮೈರಾಂಡೆ ದರ್ಗೆ ಯಾವ ಜಾರ ಏನೋ ಜರ ಮೈರಾಂಡೆ ದರ್ಗೆ ನಿಂತಾರ.